0: ದೊರಗುಲು ವಿವರಕರನ ಆಧ್ಯಾತ್ಮಿಕ ಹಂಡ ಸುದಿಲ ಗುವನ್ ವಿದುಲಿಯ
1: ನರಸಿಂಹ ಗಾಥಾ.